ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್ಗುರು ವಾಯ್